ಭೂತೇಶತೋ ಯೇಶವಾಗಿ ಶಕಿನಾಶ ದೈತ್ಯೇಶ ಯಕ್ಷೇಶವಾಯುವಗ್ನಿಮಾಣಿಕ್ಯ ಸಂಘೃಷ್ಟ ಕೋಟೀರ ಬಾಲ ತಪೋದ್ದಾಮ ದಾಕ್ಷಾರಸಾರುಣ್ಯ ತಾರುಣ್ಯ ಲಕ್ಷ್ಮೀ ಗೃಹೀತಾಂಗ್ರಿ ಪದ್ಮೇ ಸುಪದ್ಮೇ ಉಮೇ ಸುರುಚಿರ ನವರತ್ನ ಪೀಠಸ್ಥಿತಿ